ನಡತ ಕೊರಬೋರು ಮಂಚಿ ಬುದ್ಧುಲು ಜ್ಞಾನಂಬು ಮಂಚಿ ನಡತ ಇಂತ ಕನ್ನನು ವೇರೆದ್ದಿ ಎರುಗ ಪರತು ಸಾಧು ಸದ್ಗುಣಗಣ್ಯುಲವು.